0: मुंबई 6 सितंबर को ही बिग बॉस के बाकी लैंग्वेजेस में भी नया सीजन आ रहा है। कनाडा बिग बॉस आएगा जिसके होस्ट हैं किचा सुदीप। देख लीजिए इसकी एडवांस झलक।
1: ಬಿಗ್ ಬಾಸ್ ಒಂದು ಪ್ರಪಂಚ, ಅದರೊಳಗಡೆ ಇಷ್ಟೊಂದು ಪ್ರಪಂಚ.
2: ಕ್ಯಾಪ್ಟನ್ ಕಿಚ್ಚಾ ಸುದೀಪ್, ನಿಮಗೂ ಮತ್ತು ನಮ್ಮ ಕನ್ನಡಿಗರಿಗೂ ಹ್ಯಾಪಿ ಜರ್ನಿ.
3: ಬಿಗ್ ಬಾಸ್ ಗ್ರ್ಯಾಂಡ್ ಟೇಕ್ ಆಫ್,
1: ಒನ್ ಆಫ್ ದ ಫಸ್ಟ್ ಟೈಮ್ ಬಿಗ್ ಬಾಸ್ ಇತಿಹಾಸ ನಡೀತಾರೆ. 4 ಸೌತ್ ಸ್ಟೇಟ್ ಬಿಗ್ ಬಾಸ್ ಒಂದೇ ಟೈಮ್ ಅಲ್ಲಿ ನಿಮ್ಮ ಮುಂದೆ ಬರ್ತಾರೆ. ಸೌತ್ ಎಲ್ಲಾ ಹೋಸ್ಟ್ ಗಳನ್ನ ಈ ಕನ್ನಡ ಬಿಗ್ ಬಾಸ್ ವೇದಿಕೆ ಮೇಲೆ ಸೇರಿಸಿ ಅಂತ ನಿಮ್ಮ ಹತ್ರ ಕೇಳ್ಕೊಂತ ಇದ್ದೀನಿ.
4: ಸುದೀಪ್ ಸರ್,
1: ಯಾರೀ ಬಿಗ್ ಬಾಸ್ ಜರ್ನಿಯ ಪ್ರಯಾಣಿಕರು? ಗೆಸ್ ಮಾಡ್ತೀರಾ?